0: ఇంగ పరమ మారి గోటుల రోయ్ గోటు ఓల రోయ్ బాబు పరమ మారి గోటుల రోయ్ గోటు ఓల రోయ్ బాబు సారేలారేలారేలాయ్ ಹೀಗೆ ಬಜಾವತೆ ನಾಚತೆ ಅಲ್ಲಿಗಾಗಿ ನೀವಾದ ಹೌ ಗರಿ ನೀವಾದ ಅವ್ರು ನೀವು ಗಾಂವಚೋ ಸವಾಶಿಯಾನ್ ಸಜನ್ ಮನ್ ಜುಹೂನ್ ಹರ್ದಿ ಪಿಟಾನ್ ಕುಟು ಬಲಾತ್ ಅವ್ರ ಬಿಹಾವ್ ಕರುಕ್ ಚಾಲು ಕರ
1: ಅಚ್ಛಾ ತೋ ಉಂಚು ಬಾದ್ ನೆ ಜಕ್ ಮಾಂಡೋ ಬಲ್ ಹೋಯ್ ಸೆ ಹಲ್ದಿ ಚೆಗಾ ತೋ ಬಿತಿ ಬಲ್ ಹೋಯ್ ಸೆ ತೋ ಅಸನ್ ಸಮಯಾನ್ ಬಲ್ ಕಾಯಾ ಸೆ ಗೀತ
0: ಹೌ ಹಲ್ದಿ ಕುಟುನ್ ಪೇರ್ ತೇಲ್ ಬಲ್ ಚೆಗವಾ ಜೌನ್ ಪಹಲಾ ತೇಲ್ ಬಲ್ ಸೋ ಬಲೂನ್ ಸೆ ಸಫಾಯ್ ನೆ ಹನ್ ತೇಲ್ ತೋ ಹರ್ದಿ ತೇಲ್ ತೋ ಚೆಗೆ ಸೆ ಶರೀರ ದೇಖಾ ಲೇಕಿ ಚೆಗಾವ್ ಸೆ ಉದಲ್ ದಾಯ ಚೆ ಬಲ್ ಗಾವಾತ್
1: ಅಚ್ಛಾ
0: ಹೌ ಗೀತ ಗಾವಾತ್
1: ಹಾ ಹಾ ತೋ ಸನ್ ಬೇರಾಜ್ ಬಲ್ ಕಾಯಾ ಸೆ ಗೀತ ಕಿನ್
0: ಹೌ ಹನ್ ಬಲ್ ಹೌ ಗಾವಾತ್
1: ಹಾ ಲೇ ಕಿನ್
0: तेल से गाओ तो शुरू तेल से गाओ तो दाए के एक गीत गोंडी में गाए से और हम जो घोटुल चो बारे में सब आए उसने रे रे लोयो रे रे लो रेला रे रे लोयो रे रेला